ಯ ಸದಾರ್ಚಿತ್ತ. ಅರ್ಥ, ಹೇ ಪರಮೇಶ್ವರಿ ದುರ್ಗೆ, ತಮರು ಸ್ಮರಣ ಥತಾ ಪ್ರಾಣಿ ಮಾತ್ರನು ಭಯ ಚಾಲು ಜಾಯಿಶ್, ತಮ್ಮೆ ಹರಿ ಲೋಶ ಎ ಭಯನೆ, ಸುಖ ಸಮಯ ಕೆ ಸ್ವಸ್ಥ ಚಿತ್ತೆ ತಮರು ಸ್ಮರಣ ಕರ್ತಾ, ಶುಭ ಬುದ್ಧಿ ಅಪೂಷ, ಶರಣಾಗತ್ನ ದಾರಿದ್ರ್ಯ ಸಂಕಟ ಅನೆ ಭಯನೆ ಹರ್ನಾರ, ಸರ್ವನ ಉಪರ್ ಉಪಕಾರ ಕರ್ವಾ.

ಅಥವಾ ವಿಷ್ಣುಲೋಕೇ ಮಹೀಯತೆ ಅಥವಾ ದೇವೀ ಸಾಯುಜ್ಯಮಾಪ್ನುತೆ. ಭಗವತಿ ಅನಂತಕೋಟಿ ಬ್ರಹ್ಮಾಂಡ ನಾಯಿಕ, ದಿವ್ಯದೇವಿ ಭಗವತಿ ಚಂಡಿಕಾದೇವಿನಿ ದುರ್ಗಾದೇವಿನಿ ಸ್ತುತಿನ ಆ ಶ್ಲೋಕೋ ನುಜಿ ಪಾಠ ಕರೇಶೆ ಕೆ ಸಾಂಭಳೇಶೆ ಅಮ್ನ ಸಕಲ ಮನೋರಥ ಪೂರ್ಣ ಥಾಯ. ಅನೆ ವಿಷ್ಣುಲೋಕ್ ವೈಷ್ಣವೀ ಶಕ್ತಿ ದೇವಿ ಸಾಮೀಪ್ಯನೆ ಎ ಪ್ರಾಪ್ತ ಕರೇಶೆ ಅನೆ ಪಾಠ ಕರ್ನಾರ್ನು ಜಯ ಜಯಕಾರ ಥಾಯ.